0: ಶ್ರೀಲೇಶವಂಶಮಂಡನಂ ಮಹೇಶ ಚಾಪಖಂಡನಂ ಮುನೀಂದ್ರ ಸಂತರಂಜನಂ ಸುರಾರಿ ವೃಂದಭಂಜನಂ ಮನೋಜ ವೈರಿ ವಂದಿತಂ ಅಜಾದಿ ದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂ ಗತಿಂ ಭಜೇ ಸಶಕ್ತಿ ಸಾನುಜಂ ಸಚೀಪತಿ ಪ್ರಿಯಾನುಜಂ ಸದಂಗ್ರಿ ಮೂಲಯೇ ನರ ಭಜಂತಿ ನಮತ್ಸರ ಪತಂತಿ ನೋ ಭವಾರ್ಡವೇ ವಿತರ್ಕ ವೀಚಿ ಸಂಕುಲೆ ವಿವಿಕ್ತ ವಾಸಿನಃ ಸದಾ
1: ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕ
0: ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸುದುರ್ಲಭಂ ಸ್ವಭಕ್ತ ಕಲ್ಪ ಪಾದಪಂ ಸಮಂ ಸುಸೇವ್ಯ ಮನ್ಮಹಂ ಅನೂಪ ರೂಪ ಭೂಪತಿಂ ನತೋಹಮುರ್ವಿಜಾಪತಿಂ ಪ್ರಸೀದ ಮೇ ನಮಾಮಿ ತೇ ಪದಾಬ್ಜ ಭಕ್ತಿ ದೇಹಿ ಮೇ ಪಠಂತಿ ಯೇಸ್ತವಮ್ಮಿದಂ ನರಾದರೇಣ ತೇ ಪದಂ ಪ್ರಜಂತಿ ನಾತ್ರ ಸಂಶಯಂ ತ್ವದೀಯ ಭಕ್ತಿ ಸಂಯುತಾ ಓಂ ರಾಜಾದಿರಾಜಾಯ ಪ್ರಸಯ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹಿ

ಸುಭದ್ರತಾಯ ನಮೋ ಪ್ರಶಿಕ್ಷಿತಾತ್ಮನ್ವಾಸಿತಲೋಕಾಯ ನಮಸ್ತಾದುವಾದಿನಿಕಷಳಾಯ ನಮೋ ಬ್ರಹ್ಮಣ್ಯದೇವಾಯ ಮಹಾಪುರುಷಾಯ.

ಸಾಧ್ಯನವಧಿಕಾ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೇ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ